0: ಗಾಜೆ
1: ಸಂತ ಕರೆ ಪ್ರಭ ಗಾಜೆ
0: ಪ್ರಗಟೆ ಗೋಪಾಲ ಮಹಾಂತ ಕೆ ಮಾತೆ ಸಾರಣ ಯೋಗ ಸುಣ ಸರಣಿ ಆಯೇ
1: ಕೃಪಾ
0: ಮಿಟ ಗಏ ವೈರ ಪಏ ಸಭ ರೇನ
1: ಅಮೃತ ನಾಮ ಸಾ